ಮೇಲೆ ಕಣ್ಣು ಕೋಣ ಕಪಲಾಮರದೋರ ಸದಾರಾಮವಾಣಿ ಅನಥನಕ್ಕೆ ಪದವಿಯ ಸತಜ ರೋಹಿಮ್ಮ ಆ ರೌಮದ ಸೋರೆ.